ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಅಹಮೆನ್ನೋ ಪರ್ತಿನರ್ಥಂ, ಬ್ರಹ್ಮಮದೇ ಬ್ರಹ್ಮಮೆನ್ನೋ ಪರ್ತಿನರ್ಥಂ. ಬ್ರಹ್ಮಮದೇ

ಬ್ರಹ್ಮಮದೇ ಸೃಷ್ಟಿಯನ್ನೇ ಕಾಣಬದಾಗು, ಬ್ರಹ್ಮಮದೇ ಸ್ಥಿತಿಯನವು ಕಾಣಬದಾಗು, ಬ್ರಹ್ಮಮದೇ ನಾಶಮೆನ ಕಾಣಬದಾಗೋ, ಬ್ರಹ್ಮಮದೇ ನಿಖಿಲಮುಮೈ ಕಾಣಬದಾಮೆ. ಎಂಗೆಂಗೆ ಯವ್ವಿಧಮೈ ಕಾಣಬಹುದು ಇದರ

ಶಿವಿಲದಾಂ ಬ್ರಹ್ಮರೂಪಂ ಕಳಂಕಮಿಲ ಕೇವಲಮಾಂ ಬ್ರಹ್ಮರೂಪಂ ಎಪ್ಪೋದಂ ಬರುವಡಿವಾಂ ಬ್ರಹ್ಮರೂಪಂ ಏಕಪರಿಪೂರ್ಣಮಾಂ ಬ್ರಹ್ಮರೂಪಂ ಜ್ಞಾನಗನ ಬಡಿವಾಗುಂ ಬ್ರಹ್ಮರೂಪಂ ಜ್ಞಾಲಮಿಲ ಪರಮ

ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಅಹಮೆನ್ನೋ ಪರ್ತಿನರ್ಥಂ, ಬ್ರಹ್ಮಮದೇ ಬ್ರಹ್ಮಮೆನ್ನೋ ಪರ್ತಿನರ್ಥಂ, ಬ್ರಹ್ಮಮದೇ ಅಸ್ಮಿಯನ್ನೋ ಪರ್ತಿನರ್ಥಂ, ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಐವಟ್ರ ಸತ್ಪದಾರ್ಥಂ, ಬ್ರಹ್ಮಮದೇ ಬಹಿರ್ಭುಟ್ರ ಚಿತ್ ಪದಾರ್ಥಂ. ಬ್ರಹ್ಮಮದೇ ಪ್ರಿಯಮೆನು ಸುಖ ಪದಾರ್ಥಂ, ಬ್ರಹ್ಮಮದೇ ಅಖಂಡೈಕ ರಸ ಪದಾರ್ಥಂ. ಬ್ರಹ್ಮಮದೇ ಜಡಮೆನ್ನು ಪರ್ತಿನರ್ಥಂ, ಬ್ರಹ್ಮಮದೇ ಜೀವನೆನು ಪರ್ತಿನರ್ಥಂ. ಬ್ರಹ್ಮಮದೇ ಈಶನೆನು ಪರ್ತಿನರ್ಥಂ, ಬ್ರಹ್ಮಮದೇ ಅಖಂಡೈಕ

ಕುರವನೆ ಕಣ್ಬದಾಗು ಬ್ರಹ್ಮ ಮದೇ ಶೀಡನೆ ಕಣ್ಬದಾಮಿ ಬ್ರಹ್ಮ ಮದೇ ಅಯ್ಯನವು ಕಣ್ಬದಾಗು ಬ್ರಹ್ಮ ಮದೇ ಹರಿಯನವು ಕಣ್ಬದಾಗು ಬ್ರಹ್ಮ ಮದೇ ಹರಣನವು ಕಣ್ಬದಾಗು ಬ್ರಹ್ಮ ಮದೇ ಅಮರರನೆ ಕಣ್ಬದಾಗು ಬ್ರಹ್ಮ ಮದೇ ಸೃಷ್ಟಿಯನೆ ಕಣ್ಬದಾಗು ಬ್ರಹ್ಮ ಮದೇ ಸ್ಥಿತಿಯನವು ಕಣ್ಬದಾಗು ಬ್ರಹ್ಮ ಮದೇ ನಾಶಮೆನೆ ಕಣ್ಬದಾಗು ಬ್ರಹ್ಮ ಮದೇ ನಿಖಿಲಮುಮೈ ಕಣ್ಬದಾಮಿ ಎಂಗೆಂಗೆ ಯವ್ವಿಧಮೈ ಕಂಡಬೋದು ಇದರ ಮೆನೆ ಕಂಡಿಡುವ ಕಾಕ್ಷಿಯಲ್ಲ ಅಂಗಂಗೆ ಉಳ್ಳ ಅಧಿಷ್ಠಾನಮಾನೆ ಅರಿವುರುವ ಬ್ರಹ್ಮ ಮದ ಧನ್ಯಮಾಗಾದು ಎಂಗೆಂಗೆ ಅಲಿಮುದನೈ ಕಂಡಬೋದು ಇವೆಯೆಲ್ಲಾಂ ಅಳಿಯದ ಧನ್ಯಮಾಮೋ ಅಂಗಂಗೆ ಕಂಗಿಂದ್ರೆ ಕಕ್ಷಿಯಲ್ಲ ಅಪ್ಪಡಿಯೇ ಬ್ರಹ್ಮಮಲ ಧೈರ್ಯಾಗ ಅಪೂರ್ವಂಬಾಗಿದಿಯಲ್ ತೋಂಡ್ರಿಯಾಂಗೆ ಅಡಗಿಯಿಡುಂ ಅನಗಿಮಿದ ಅಲೆಯು ಅಂದ ಅಪೂರ್ವೇ ಆಮಗಳ ಮಧ್ಯಯತಿಲ್ ಅನ್ಯಮಾಯ್ ಯಾರೇನು ಕಂಡದುಂಡೋ ಚಿದ್ಬ್ರಹ್ಮಿದಿಯಲ್ ತೋಂಡ್ರಿಯಾಂಗೆ ಶಿರಗಿಂದ್ರೆ ಜಿಗಮುದಲಾಂ ಅಲೆಯುಂ ಅಂದ ಚಿದ್ಬ್ರಹ್ಮ ಮಾವದಲಾಲ್ ಮಧ್ಯಯತ್ತಿಲ್ ಶಿರುಮಯಲ್ ಆಗಾದು ಶಕ್ತಿಯಂತಾಂ ಮಣ್ಣಿನಿಡೈ ಕಂಗೆಂಗ್ರ ವಿಕರನೆಲ್ಲ ಮರಿಯ ಅಮ್ಮಣ್ಣ